ಬರಿ ಬರ ಬರಿ ಬರ ಬರಿ ಬರ ಬರಿ ಬರ ಬರಿ ಬರ ಬರಿ ಬರ ಬರಿ ಬರ ಬರಿ ಬರ ಬರಿ ಬರ ಬರಿ ಬರ ಬರಿ ಬರ ಬರಿ ಬರ ಬರಿ ಬರ ಬರಿ ಬರ ಬರಿ ಬರ ಬರಿ ಬರ ಬರಿ ಬರ ಬರಿ ಬರ ಬರಿ ಬರ ಬರಿ ಬರ ಬರಿ ಬರ ಬರಿ ಬರ ಬರಿ ಬರ ಬರಿ ಬರ ಬರಿ ಬರ ಬರಿ ಬರ ಬರಿ ಬರ ಬರಿ ಬರ ಬರಿ ಬರ ಬರಿ ಬರ ಬರಿ ಬರ ಬರಿ